0: ஓம் நம சிவாய. யூ ஆர் லிஸ்னிங் டு சைவம் டாட் ஆர்க் ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் டாட் ஆர்க். ஓம் நம சிவாய.
1: மந்திரசாஸ்திரத்தில் ஸ்ரேஷ்டவாத மந்திரங்களன்னு ஹேளலாகிதே. ಇಂತಹ ಶ್ರೇಷ್ಠ ಮಂತ್ರಗಳಲ್ಲಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಹೆಸರೇ ಹೇಳುವಂತೆ ಈ ಮಂತ್ರದಲ್ಲಿ ಮುಖ್ಯವಾಗಿ ಮೇಧಾ ಮತ್ತು ಪ್ರಜ್ಞೆಗಳನ್ನು ನಾವು ದಕ್ಷಿಣಾಮೂರ್ತಿಯಿಂದ ಬೇಡುತ್ತೇವೆ. ಮನುಷ್ಯನಿಗೆ ಶ್ರೇಯೋಮಾರ್ಗವನ್ನು ತುಳಿದು ಆನಂದವನ್ನು ಹೊಂದಬೇಕಾದರೆ ಮೇಧಾ ಮತ್ತು ಪ್ರಜ್ಞಾ ಎರಡೂ ಬೇಕೇ ಬೇಕು. 24 ಅಕ್ಷರಗಳಿಂದ ಕೂಡಿದ ಈ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದಲ್ಲಿ ಇದನ್ನೇ ಕೇಳುವುದರಿಂದ ಮಂತ್ರ ಪುರಶ್ಚರಣೆ ಮಾಡುವ ಭಕ್ತನಿಗೆ ದಕ್ಷಿಣಾಮೂರ್ತಿ ಇದನ್ನು ನೀಡುತ್ತಾನೆ. ಈ ಕಾರಣಕ್ಕಾಗಿ ಈ ಮಂತ್ರ ಬಹಳ ಮಹತ್ವವನ್ನು ಪಡೆದಿದೆ. ಇಷ್ಟೇ ಅಲ್ಲದೆ ಇದನ್ನು ಜಪಿಸುವುದರಿಂದ ಸಕಲ ಕಾಮನೆಗಳು ಕ್ಷಿಪ್ರವಾಗಿ ಈಡೇರುತ್ತವೆ. ಇಂತಹ ಕ್ಷಿಪ್ರ ಫಲದಾತೃವಾದ ದಕ್ಷಿಣಾಮೂರ್ತಿಯ ಕೃಪೆ ಸಮಸ್ತರಿಗೂ ಸಿಗಲಿ ಎಂದು ಶ್ರೀ ಶಂಕರರು ಈ ಮಂತ್ರದ ಒಂದೊಂದು ಅಕ್ಷರದಿಂದ ಆರಂಭವಾಗುವ 24 ಶ್ಲೋಕಗಳನ್ನು ಹಾಗೂ ಉಪಸಂಹಾರದ ಒಂದು ಶ್ಲೋಕವನ್ನು ಒಟ್ಟಿಗೆ 25 ಶ್ಲೋಕಗಳನ್ನು ರಚಿಸಿ ಇಡೀ ಸಮಾಜವನ್ನು ಅನುಗ್ರಹಿಸಿದ್ದಾರೆ. ಓಂಕಾರ ಸ್ವರೂಪಿಯಾದ ಭಕ್ತರಿಗೆ ವಿಪತ್ತುಗಳನ್ನು ದೂರ ಮಾಡಿ ಪುರುಷಾರ್ಥಗಳನ್ನು ನೀಡುವ, ಅಪಸ್ಮಾರ ರಕ್ಕಸನನ್ನು ನಾಶಪಡಿಸಿದ, ನಾರದರೇ ಮೊದಲಾದ ಮುನಿಗಳು ಮೋಹ ನಿವಾರಣೆಗಾಗಿ ಮೊರೆ ಹೊಕ್ಕ, ಜ್ಞಾನಮುದ್ರೆ, ವೀಣೆ, ಪುಸ್ತಕ, ಜಪಸರಗಳನ್ನು ಧರಿಸಿದ, ದೇವತೆಗಳ ಇಷ್ಟಾರ್ಥವನ್ನು ನೆರವೇರಿಸಿದ, ಗರ್ಭದೊಳಗಿನ ಜೀವಿಗಳು ಸಂಸಾರ ಬಂಧನ ನಿವಾರಣೆಗಾಗಿ ಪ್ರಾರ್ಥಿಸುವ, ಸಂಸಾರ ಭಯಗ್ರಸ್ತರಾದವರು ಶರಣು ಹೊಂದುವ, ಪಂಚಭೂತಗಳನ್ನು ವ್ಯಾಪಿಸಿದ, ತೇಜೋಮೂರ್ತಿಯಾದ ನಮ್ಮ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಗೆ ನಮಸ್ಕರಿಸುವ ಮೂಲಕ 7 ಶ್ಲೋಕಗಳಲ್ಲಿ ಮಂತ್ರದ 7 ವರ್ಣಗಳಿಂದ ಅಮೋಘವಾಗಿ ಸ್ತುತಿಸಿ ಸ್ತುತಿಸುವ ನಮ್ಮೆಲ್ಲರಿಗೂ ಮೊದಲಿಗೆ ಶ್ರೀ ಶಂಕರರು ಅಭಯವನ್ನು ನೀಡಿದ್ದಾರೆ. ಸನ್ಯಾಸಿಗಳಾದವರು ಕರ್ಮ ಹಾಗೂ ಕರ್ಮ ಫಲದ ಆಸೆಯನ್ನು ಬಿಟ್ಟು ಯಾವ ದಕ್ಷಿಣಾಮೂರ್ತಿಯ ಜಿಜ್ಞಾಸೆಯನ್ನು ಮಾಡುತ್ತಾರೋ ಅಂತಹ ನನ್ನ ಆತ್ಮಸ್ವರೂಪನೇ ಆದ ದಕ್ಷಿಣಾಮೂರ್ತಿಯನ್ನು ನಮಸ್ಕರಿಸುತ್ತೇನೆ ಎಂದು ಸ್ತುತಿಸುವುದರ ಮೂಲಕ ವೇದಾಂತಗಳ ಹಿನ್ನೆಲೆಯಲ್ಲಿ ಶ್ರೇಯಸ್ಸಿನ ದಾರಿಯನ್ನು ತೋರಿದ್ದಾರೆ. ದಕ್ಷಿಣಾಮೂರ್ತಿಯನ್ನು ಆರಾಧಿಸುವ ಆದಿ ವ್ಯಾಧಿಗಳಿಂದ ದೂರನಾಗಿ ಸಾಂಸಾರಿಕ ತಾಪತ್ರಯಗಳಿಂದ ಮುಕ್ತನಾಗಿ ದಕ್ಷಿಣಾಮೂರ್ತಿಯನ್ನು ತನ್ನ ಅಂತರಾತ್ಮನೆಂದೇ ತಿಳಿಯುತ್ತಾನೆ. ನೇತಿ ನೇತಿ ಅನ್ನುವ ಮಾರ್ಗದಿಂದ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತಿಳಿಸುತ್ತಾರೆ. 11-12 ಶ್ಲೋಕಗಳಲ್ಲಿ ಸಗುಣ ರೂಪವನ್ನು ಸ್ತುತಿಸಿ 13 ಯಾವೊಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತದೋ ಅನ್ನುವ ಶ್ರುತಿ ಪ್ರತಿಜ್ಞೆಯನ್ನು ಇಟ್ಟುಕೊಂಡು ದಕ್ಷಿಣಾಮೂರ್ತಿಯನ್ನು ಸ್ತುತಿಸಿದ್ದಾರೆ. ಮೇಧಾವಿಯಾಗಲು ಎಂತಹ ದಕ್ಷಿಣಾಮೂರ್ತಿಯನ್ನು ಚಿಂತಿಸಬೇಕೆನ್ನುವುದನ್ನು ತಿಳಿಸಿ ಸಾಧನ ಸಂಪತ್ತಿಯೊಂದಿಗೆ ದಕ್ಷಿಣಾಮೂರ್ತಿಯ ಉಪಾಸನೆ ಮಾಡಿದ್ದೇ ಆದರೆ ಶೀಘ್ರವಾಗಿ ಅವರು ತಮ್ಮ ಅಂತರಾತ್ಮನೇ ದಕ್ಷಿಣಾಮೂರ್ತಿ ಎಂದು ತಿಳಿಯುತ್ತಾರೆ. ಪ್ರಜ್ಞಾನವೇ ದಕ್ಷಿಣಾಮೂರ್ತಿ ಎಂದು ಪ್ರಾಜ್ಞರು ತಿಳಿಸಿದ್ದಾರೆ. ಇಂತಹ ದಕ್ಷಿಣಾಮೂರ್ತಿಯ ಅರಿವಿಲ್ಲದಾಗ ಸಂಸಾರ, ತಿಳಿಯು ಬಂದಾಗ ಮೋಕ್ಷ ಎನ್ನುವುದರ ಮೂಲಕ ಬಂಧಮೋಕ್ಷಗಳ ವಿಷಯವಾಗಿ ಸ್ಪಷ್ಟವಾಗಿ ತಿಳಿಸಿ ಅಂತಹ ಅರಿವನ್ನುಂಟು ಮಾಡುವ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ನೀರಲ್ಲಿ ಒಬ್ಬನೇ ಸೂರ್ಯನ ಅನೇಕ ಪ್ರತಿಬಿಂಬಗಳು ಕಾಣುವಂತೆ ಒಬ್ಬನೇ ಪರಮಾತ್ಮನು ಅವಿದ್ಯೆಯಿಂದಾಗಿ ನಾನಾಕಾರವಾಗಿ ತೋರುತ್ತಾನೆ. ಈ ಅವಿದ್ಯೆಯಿಂದಾಗಿಯೇ ಜೀವ ಪರಮಾತ್ಮರ ಭೇದವು ಕಲ್ಪಿತವಾಗಿರುತ್ತದೆ. ಆದರೆ ವಾಸ್ತವಿಕವಾಗಿ ದಕ್ಷಿಣಾಮೂರ್ತಿಯು ಅದ್ವೈತ ವಸ್ತು, ಅವಸ್ಥಾತ್ರಯವಿಲ್ಲದ, ಪ್ರಾಣಾದಿಗಳನ್ನೆಲ್ಲ ವ್ಯಾಪಿಸಿದ ಕೂಟಸ್ಥ ಸಚ್ಚಿದಾನಂದ ಸ್ವರೂಪ ಎಂಬುದಾಗಿ ಸ್ತುತಿಸಿ ಮೇಧಾ ದಕ್ಷಿಣಾಮೂರ್ತಿ ಮಂತ್ರದ ಅರ್ಥ ಹಾಗೂ ಅದರ ಪುರಶ್ಚರಣೆಯ ಫಲಗಳನ್ನು ತಿಳಿಸುತ್ತಾ ಇಲ್ಲಿ ಆಚಾರ್ಯರು ಎಲ್ಲ ಉಪನಿಷತ್ತುಗಳ ಸಾರವನ್ನು ನೀಡಿದ್ದಾರೆ. ಇಂತಹ ಉಪಾಸನೆಯ ಅನುಭವವನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ 24 ಶ್ಲೋಕದಲ್ಲಿ ಭಗವತ್ಪಾದರು ತಿಳಿಸುತ್ತಾರೆ. ಉಪಾಸನೆಯ ಅನುಭವವನ್ನು ಹೊಂದಿದ ಮುನಿಗಳು ಆನಂದಾತಿರೇಕರಿಂದ ಹಾ ಹಾ ಎಂದು ಉದ್ಗರಿಸುತ್ತಾರಂತೆ. ಅಂತಹ ಅಂತರಾತ್ಮನಾದ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಎಂಬ ಅರ್ಥಾನುಸಂಧಾನದೊಡನೆ ನಾವು ಶ್ಲೋಕವನ್ನು ಪಠಿಸುವಾಗ ನಮ್ಮಲ್ಲೂ ರೋಮಾಂಚನಾದಿಗಳು ಆದರೆ ಆಶ್ಚರ್ಯವಿಲ್ಲ. ಶ್ರೀ ಭಗವತ್ಪಾದರು ಕೊನೆಯ ಶ್ಲೋಕದಲ್ಲಿ ಈ ಸ್ತೋತ್ರವು ದಕ್ಷಿಣಾಮೂರ್ತಿಗೆ ಪ್ರಿಯವಾಗಲಿ ಎಂದಷ್ಟೇ ಹೇಳುವುದರ ಮೂಲಕ ಇದರ ಶ್ರೇಷ್ಠತೆಯನ್ನು ಹಿಮಾಲಯದಷ್ಟು ಎತ್ತರಕ್ಕೆ ಎತ್ತರಿಸಿದ್ದಾರೆ. ಹೀಗೆ ಮೇಧಾದಕ್ಷಿಣಾಮೂರ್ತಿ ಮಂತ್ರ ಪುರಶ್ಚರಣೆಯ ಫಲವನ್ನು ನೀಡುವ ಈ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರವನ್ನು ಏಕಾಗ್ರತೆಯಿಂದ ಪಠಿಸೋಣ.
2: ಓಂ ನಮಃ ಶಿವಾಯ.
3: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಟ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಟ್.
1: ದಕ್ಷಿಣಾಮೂರ್ತಿ ಸ್ತೋತ್ರ ಹಾಗೂ ದಕ್ಷಿಣಾಮೂರ್ತಿ ವರ್ಣಮಾಲಾ ಸ್ತೋತ್ರ ಇವೆರಡನ್ನೂ ಉಪಾಸನೆ ದೃಷ್ಟಿಯಿಂದ ಭಗವತ್ಪಾದರು ರಚಿಸಿದರೆ ದಕ್ಷಿಣಾಮೂರ್ತಿ ಅಷ್ಟಕ ಎಂದು ಪ್ರಸಿದ್ಧವಾದ ಈ ಸ್ತೋತ್ರವು ತತ್ವವಿಚಾರ ಪ್ರಧಾನವಾಗಿದೆ. ಈ ಸ್ತೋತ್ರದಲ್ಲಿ ವೇದಾಂತದ ಎಲ್ಲ ಪ್ರಮುಖ ವಿಚಾರಗಳು ಬಂದಿವೆ. ಆದ್ದರಿಂದಲೇ ಇದು ಒಂದು ಪ್ರಕರಣ ಗ್ರಂಥವೂ ಹೌದು. ಈ 10 ಶ್ಲೋಕಗಳಿಗೆ ಶ್ರೀ ಶಂಕರರ ಸಾಕ್ಷಾತ್ ಶಿಷ್ಯರಲ್ಲಿ ಒಬ್ಬರಾದ ಶ್ರೀ ಸುರೇಶ್ವರರು ಮಾನಸೋಲ್ಲಾಸವೆಂಬ ವಿದ್ವನ್ಮಾನ್ಯವಾದ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. ಇದು ಈ ಶ್ಲೋಕಗಳ ಹೆಚ್ಚುಗಾರಿಕೆಯನ್ನು ಸೂಚಿಸುತ್ತದೆ. ಚಿಕ್ಕ ಗುಳಿಗೆಯಲ್ಲಿ ಬಲವಾದ ರೋಗ ನಿವಾರಣೆಯ ಶಕ್ತಿಯನ್ನು ಇಟ್ಟಂತೆ ಭವರೋಗದ ಉಪಶಮನಕ್ಕೆ ಬೇಕಾದ ಔಷಧಿಯನ್ನು ಚಿಕ್ಕ ಪ್ರಕರಣ ಗ್ರಂಥವೂ ಸ್ತೋತ್ರವೂ ಆದ ಈ ದಕ್ಷಿಣಾಮೂರ್ತಿ ಸ್ತುತಿಯಲ್ಲಿ ಭಗವತ್ಪಾದರು ಇಟ್ಟು ನಮ್ಮನ್ನು ಉದ್ಧರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ 3 ಶ್ಲೋಕಗಳಲ್ಲಿ ತತ್ ತ್ವಂ ಅಸಿ ಅನ್ನುವ ಮಹಾವಾಕ್ಯಾರ್ಥವನ್ನು, ಅಂದರೆ ಜೀವಾತ್ಮ ಪರಮಾತ್ಮನ ಐಕ್ಯವನ್ನು ಸರಳ ಉದಾಹರಣೆಗಳ ಮೂಲಕ ತಿಳಿಸುತ್ತಾ, ಇಂತಹ ಐಕ್ಯಜ್ಞಾನವನ್ನು ನೀಡುವ ಆದಿಗುರುವಾದ ದಕ್ಷಿಣಾಮೂರ್ತಿಯನ್ನು ಸ್ತುತಿಸುತ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಶ್ರುತಿಗೆ ಅನ್ಯಥಾ ಅರ್ಥವನ್ನು ಹೇಳುವ ಅಥವಾ ಶ್ರುತಿಯನ್ನು ಒಪ್ಪದ ಪ್ರತಿವಾದಿಗಳ ವಾದವನ್ನು ಶ್ರುತಿ ವಿರೋಧಿಯಾಗಿದ್ದು ಎಂಬುದಾಗಿ ತಿಳಿಸುತ್ತಾ, ಶ್ರುತಿ ಸಮ್ಮತವಾದ ಆತ್ಮಸ್ವರೂಪವನ್ನು ತಿಳಿಸುತ್ತಾ, ಅದೇ ಗುರು ದಕ್ಷಿಣಾಮೂರ್ತಿ, ಈ ದಕ್ಷಿಣಾಮೂರ್ತಿಯೇ ನಮ್ಮ ಅಂತರಾತ್ಮನೇ ಎಂದು ಉಪದೇಶಿಸುತ್ತಾರೆ. 7 ಶ್ಲೋಕದಲ್ಲಿ ಪ್ರತ್ಯಭಿಜ್ಞೆಯಿಂದ ಈ ಸ್ವರೂಪವನ್ನು ತಿಳಿಯುವ ಬಗೆಯನ್ನು ವಿಷದಪಡಿಸಿ 8 ಶ್ಲೋಕದಲ್ಲಿ ಹಿಂದೆ ಹೇಳಿದ ಎಲ್ಲ ವಿಚಾರಗಳ ಉಪಸಂಹಾರವನ್ನು ಮಾಡಿದ್ದಾರೆ. ಇಂತಹ ಆತ್ಮೈಕ್ಯಜ್ಞಾನ ಸಂಪಾದನೆಗೆ ಭೂಮಿಯೇ ಮೊದಲಾದ ಅಷ್ಟಮೂರ್ತಿ ರೂಪನಾದ ಪರಮೇಶ್ವರನ ಉಪಾಸನೆ ಸಾಧನವಾಗಿದೆ ಎಂದು ಹೇಳಿದ್ದಾರೆ. ಕೊನೆಯ ಶ್ಲೋಕದಲ್ಲಿ ಯಾರು ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ತಿಳಿಸಿದ ತತ್ವವನ್ನು ಶ್ರವಣ ಮಾಡಿ ಬಳಿಕ ಮನನ ಮಾಡಿ ಮತ್ತೆ ಧ್ಯಾನ ಮಾಡುತ್ತಾರೋ, ಅಲ್ಲದೆ ಬೇರೆಯವರಿಗೆ ತಿಳಿಸಿಕೊಡುತ್ತಾರೋ, ಅಂತಹವರು ಸರ್ವಾತ್ಮತ್ವ ಎಂಬ ಮಹಾಸಂಪತ್ತನ್ನು ಪಡೆಯುತ್ತಾರೆ, ಈಶ್ವರತ್ವವನ್ನು ಹೊಂದುತ್ತಾರೆ, ಅಣಿಮಾದಿ ಐಶ್ವರ್ಯಗಳನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ಇದರಿಂದ ಈ ಶ್ಲೋಕಗಳು ಶ್ರವಣ ಮನನ ನಿಧಿಧ್ಯಾಸನಗಳಿಗೆ ಯೋಗ್ಯವಾದ್ದು ಎಂದು ತಿಳಿದುಬರುತ್ತದೆ. ಬೃಹದಾರಣ್ಯಕಾದಿ ಉಪನಿಷತ್ತುಗಳಲ್ಲಿ ಕರ್ಮ ಉಪಾಸನೆ ಮೂಲಕ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕೆಂದು ತಿಳಿಸಿದೆ. ಶ್ರೀ ಭಗವತ್ಪಾದರು ಉಪಾಸನೆ ಮೂಲಕ ಚಿತ್ತಶುದ್ಧಿಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ವರ್ಣಮಾಲಾ ಸ್ತೋತ್ರವನ್ನು ರಚಿಸಿದರು. ವಿಚಾರಕ್ಕೆ ದಕ್ಷಿಣಾಮೂರ್ತಿ ಅಷ್ಟಕವನ್ನು ಎಂಬುದು ಸ್ಪಷ್ಟವಾಗುತ್ತದೆ. ಈ ರೀತಿಯಲ್ಲಿ ಪ್ರತಿಯೊಬ್ಬನ ರೋಗಕ್ಕೂ ಅಷ್ಟೇ ಅಲ್ಲ, ಸಮಾಜದ ರೋಗಕ್ಕೂ ಈ ದಕ್ಷಿಣಾಮೂರ್ತಿಯ ಉಪಾಸನೆಯಿಂದ ಪ್ರಾಪ್ತವಾಗುವ ಸರ್ವಾತ್ಮತ್ವವೇ ದಿವ್ಯ ಔಷಧ. ಈ ಸರ್ವಾತ್ಮತ್ವ ಭಾವವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ನೀಡಬಲ್ಲದು ಎನ್ನುವುದು ಸಾರ್ವಕಾಲಿಕ ಸತ್ಯ. ಈ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಇಂತಹ ಪರಿಣಾಮಕಾರಿ ಔಷಧವನ್ನು ಸಮಾಜಕ್ಕೆ ಭಗವತ್ಪಾದರು ಕೊಟ್ಟಿರುವುದರಿಂದಲೇ ಶ್ರೀ ಸದಾಶಿವ ಬ್ರಹ್ಮೇಂದ್ರರು ಶಂಕರ ಭಗವತ್ಪಾದರನ್ನು ಶ್ರೇಷ್ಠರಾದ ವೈದ್ಯರು ಭಿಷಗ್ವರ ಎಂದು ಕೊಂಡಾಡಿದ್ದಾರೆ. ನಮ್ಮ ಸಮಾಜದ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದಕ್ಕಿಂತ ಉತ್ತಮ ಉಪಾಯ ಇನ್ನೊಂದಿಲ್ಲ. ಅದಕ್ಕಾಗಿ ವೇದಾಂತ ಭಾರತಿ ಬೋಧರೂಪಾನುಸಂಧಾನಂ ಅನ್ನುವ ಹೆಸರಿನಲ್ಲಿ ರಾಜ್ಯಾದ್ಯಂತ ಈ ದಕ್ಷಿಣಾಮೂರ್ತಿ ಸ್ತೋತ್ರಗಳ ಅಭಿಯಾನವನ್ನು ಆರಂಭಿಸಿದೆ. ಸೋಪಾನಕ್ರಮದಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಾ ಸಮಾಜದ ಎಲ್ಲರನ್ನೂ ಈ ಕಾರ್ಯದಲ್ಲಿ ಜೋಡಿಸುತ್ತಾ ನಾವು ಕೃತಾರ್ಥರಾಗೋಣ, ಸಮಾಜವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸೋಣ.
0: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ.org. ಓಂ ನಮಃ ಶಿವಾಯ.
4: Namaskar. Geeta Sundaram is the Ashtapadi venerating the leelas of Lord Sundareshwara and Goddess Meenakshi. This was composed by Sri Sadashiva Dikshadhar in the 18th century. The 24 Ashtapadis describe the 64 leelas of the Lord at Halasya Kshetra, also known as Madurai. www.shaivam.org is bringing out this audio album sung by Pranathartihara Nama Sankirtana Mandali, Bangalore.
2: Om Namah Shivaya.
3: You are listening to Shaivam.org Radio, the 24/7 spiritual channel from Shaivam.org.
2: Om Namah Shivaya.